0: ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರ ರಕ್ಷ ಮಾಂ, ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರ ರಕ್ಷ ಮಾಂ, ರತ್ನಸಾನುಷರಾಸನಂ ರಜತಾದ್ರಿಶೃಂಗನಿಕೇತನಂ ಸಿಂಜಿನೀಕೃತಪನ್ನಗೇಶ್ವರಮಚ್ಯುತಾನನ ಸಾಯಕಂ, ಕ್ಷಿಪ್ರದಗ್ಧಪುರತ್ರಯಂ ತ್ರಿದಿವಾಲಯೈರಭಿವಂದಿತಂ, ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮ, ಪಂಚಪಾದಪುಷ್ಪಗಂಧಪದಾಂಬುಜದ್ವಯಶೋಭಿತಂ ಬಾಲಲೋಚನ ಜಾತ ಪಾವಕದಗ್ಧಮನ್ಮಥ ವಿಗ್ರಹಂ, ಭಸ್ಮದಿಗ್ಧಕಲೇಭರಂ ಭವನಾಶನಂ ಭವಮವ್ಯಯಂ, ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ, ಮತ್ತವಾರಣ ಮುಖ್ಯ ಚರ್ಮ ಕೃತೋತ್ತರೀಯ ಮನೋಹರಂ, ಪಂಕಜಾಸನ ಪದ್ಮಲೋಚನ ಪೂಜಿತಾಂಘ್ರಿ ಸರೋರುಹಂ, ದೇವಸಿಂಧುತರಂಗ ಸೀಕರ ಸಿಕ್ತ ಶುಭ್ರಜಠಾಧರಂ, ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ, ಯಕ್ಷರಾಜಸಖಂ ಭಗಾಕ್ಷಹರಂ ಭುಜಂಗ ವಿಭೂಷಣಂ, ಶೈಲರಾಜಸುತಾ ಪರಿಷ್ಕೃತ ಚಾರುವಾಮಕಲೇಭರಂ, ಕ್ಷ್ವೇಢನೀಲಗಲಂ ಪರಶ್ವವಧಾರಿಣಂ ಮೃಗಧಾರಿಣಂ, ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ, ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರ ರಕ್ಷ ಮಾಂ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

0: Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thiruneriya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Yerpagai Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ellarigu Namaskara. Nanu Tamil Nadina Shivabhaktaru Nayanargalu ಎಂಬ ಶೀರ್ಷಿಕೆಯಲ್ಲಿ ಕೆಲವು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಹೋದ ವಿಡಿಯೋನಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಒಂದು ವಿಷಯವನ್ನು ಹೇಳೋದು ಬಿಟ್ಟೋಗಿತ್ತು. ಕನ್ನಡದ ಅನೇಕರಿಗೆ ಬಾಂಧವರಿಗೆ ಬೇಡರ್ ಕಣ್ಣಪ್ಪ ಅವರ ವಿಷಯ ಗೊತ್ತಿದ್ದಿರುತ್ತೆ. ಅವರೂ ಸಹ ಒಬ್ಬ ನಾಯನಾರ್ಗಳು ಅನ್ನೋ ಮಹನೀಯರು ಅನ್ನೋದು ಬಿಟ್ಟೋಗಿತ್ತು. ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ನಾಯನಾರು ತಿಳಿಸ್ಕೊಡೋದು ಯಾರದು ಅಂತಂದರೆ ಇಯರ್ಪಹೈ ನಾಯನಾರ್ ಅವರ ವಿಷಯ ತಿಳಿಸ್ಕೊಡ್ತೀನಿ. ಇವರ ಬಗ್ಗೆ ಸುಂದರಮೂರ್ತಿಯವರು ಹೀಗೆ ಹೇಳಿದ್ದಾರೆ. ನಾನು ಹೇಳಿದ್ದೇನೆ ಅವರು ಒಂದೆರಡು ಗುಣವಾಚಕಗಳು ಪ್ರಯೋಗಿಸಬಹುದು ಅಂತ. ಅವರು ಹೀಗೆ ಹೇಳಿದ್ದಾರೆ, ಇಲ್ಲದೆಯೇ ಎನ್ನಾದ ಇಯರ್ಪಹೈಕ್ಕೂ ಅಡಿಯೇನು ಅಂತ ಹೇಳಿದ್ದಾರೆ. ಈ ಇವರು ಉಪಯೋಗಿಸಿರೋ ಗುಣವಾಚಕ ಯಾವುದು ಅಂತಂದರೆ ಇಲ್ಲಯೇ ಎನ್ನಾದ. ಹೀಗಂತ ಅಂದರೆ ಏನು ಅಂದರೆ, ಇವರು ಯಾವ ಶಿವಭಕ್ತರು ಬಂದು ಕೇಳಿದ್ರು ಇಲ್ಲ ಅಂತ ಆಗಲಿಲ್ಲ, ಕೊಟ್ಬಿಡೋರು ಇಲ್ಲ ಅನ್ನೋ ಮಾತು ಇಲ್ಲ. ಅದಕ್ಕೇನೆ ಇವರಿಗೆ ಇಲ್ಲಯೇ ಎನ್ನಾದ ಅನ್ನುವ ನಾಯನಾರಾಧ. ಇಲ್ಲಯೇ ಎನ್ನಾದ, ಯಾರು ಯಾರು ಬಂದು ಕೇಳಿದ್ರು ಶಿವಭಕ್ತರು ಬಂದರೆ ಕೊಟ್ಬಿಡ್ತಾಯ್ತು ಇಲ್ಲ ಅನ್ನೋದು ಇಲ್ಲ. ನಂತರ ಇನ್ನೊಂದು ವಿಷಯ ಇಲ್ಲಿ ತಿಳ್ಕೋಬೇಕು, ಇಯರ್ಪಹೈ ಅಂತ ಒಂದು ಪದ ಇದೆ ಇಲ್ಲಿ, ಅದೇ ಅವರ ಹೆಸರು ಕೂಡ. ಇಯರ್ಕೈ ಅಂದರೆ ನೇಚರ್ ಅಂತ, ಪಹೈ ಅಂತಂದರೆ ಎಗೇನ್ಸ್ಟ್ ಇಟ್ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಇಯರ್ಪಹೈ ಅಂತಂದರೆ ಗೋಯಿಂಗ್ ಎಗೇನ್ಸ್ಟ್ ನೇಚರ್, ಅಂದರೆ ಕಾಂಟ್ರರಿ ಟು ದ ನೇಚರ್ ಆಫ್ ದ ವರ್ಲ್ಡ್. ಹಾಗಿತ್ತು ಇವರ ನಡವಳಿಕೆ ಅಂತ, ಲೋಕದ ರೀತಿ ನೀತಿಗಳಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಇವರು ನಡ್ಕೊಳ್ತಿದ್ರು ಅಂತ. ಗೋಯಿಂಗ್ ಎಗೇನ್ಸ್ಟ್ ದ ನ್ಯಾಚುರಲ್ ಪ್ರಾಕ್ಟೀಸಸ್ ಆಫ್ ದ ಕಾಮನ್ ಪೀಪಲ್, ಇದರಿಂದ ಇವರಿಗೆ ಇಯರ್ಪಹೈ ನಾಯನಾರ್ ಅಂತ ಬಂತು. ಸೊ ಇವರು ಯಾವುದನ್ನೂ ಶಿವಭಕ್ತರಿಗೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಆದರೆ ವ್ಯತಿರಿಕ್ತವಾಗಿದ್ದರು. ಇವರು ಈ ರೀತಿ ಎಲ್ಲರೂ ಶಿವಭಕ್ತರಿಗೆ ಕೊಡ್ತಾ ಇದ್ದಿದ್ದು ಇವರ ಕೀರ್ತಿ ಅವ್ರ ಊರಿನಲ್ಲೇ ಅಲ್ಲ, ಅವ್ರ ಊರಿಂದ ಪಕ್ಕದ ಊರಿಗೆ, ಅದರ ಪಕ್ಕದ ಊರಿಗೆ, ಹೀಗೆ ಭಾಳ ಊರುಗಳಿಗೆ ಇವರ ಕೀರ್ತಿ ಪ್ರಸಾರವಾಯಿತು. ಎಲ್ರಿಗೂ ಗೊತ್ತಾಗೋಯಿತು ಶಿವಭಕ್ತರಿಗೆ, ಇವ್ರ ಹತ್ರ ಹೋಗಿ ಕೇಳಿದ್ರೆ ನಮಗೆ ಸಿಕ್ಕೇ ಬಿಡುತ್ತೆ, ಏನು ಕೇಳಿದ್ರು ಕೊಡ್ತಾರೆ ಅನ್ನೋ ಕೀರ್ತಿ ಬಂತು. ಸರಿ, ಇವರ ಊರು ಕಾವೇರಿ ಪೂಂಪಟ್ಟಿಣಂ. ಇದು ಎಲ್ಲಿತ್ತು ಅಂದರೆ, ಇವಾಗ ಅದು ಸ್ವಲ್ಪ ಸಿ ಎರೋಷನ್ನಿಂದ ಹೋಗಿದೆ. ಕಾವೇರಿ ನದಿ ಸಮುದ್ರವನ್ನು ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುವ ಜಾಗದಲ್ಲಿದ್ದ ಊರು. ಇವಾಗ ಆ ಊರು ಪೂಂಬುಹಾರ್ ಅಂತ ಆಗಿದೆ. ಈ ಊರಿನಲ್ಲಿ ಇವರು ವಾಸ ಮಾಡ್ತಾ ಇದ್ದವರು. ಇವರ ವೃತ್ತಿ ವರ್ತಕ ವೃತ್ತಿ, ಅಂದರೆ ಮರ್ಚೆಂಟ್. ಇವರು ಹೀಗೆ ಇವರು ಪ್ರಸಿದ್ಧರಾಗಿದ್ದರು. ಯಾರು ಏನು ಕೇಳಿದ್ರು, ಯಾವ ಶಿವಭಕ್ತರು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಇದೊಂದು ಇವರ ವಿಷಯ. ಇನ್ನೂ ಹೋಗ್ತಾ ಹೋಗ್ತಾ ತಿಳಿಯತ್ತೆ ಹೇಗೆ ಸಾಮಾಜಿಕ ರೀತಿನೀತಿಗಳಿಗೆ ವಿರುದ್ಧವಾಗಿ ಹೋಗ್ತಾರೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇವರ ಕೀರ್ತಿಯನ್ನು ಪ್ರಪಂಚಕ್ಕೆ ಎತ್ತಿ ತೋರಿಸಬೇಕು ಅಂತ ಪರಮಶಿವನು ಈ ನಾಟಕ ಮಾಡ್ತಾರೆ. ಒಬ್ಬ ಬ್ರಾಹ್ಮಣರ ವೇಷದಲ್ಲಿ, ಬ್ರಾಹ್ಮಣನ ಶಿವಭಕ್ತರ ವೇಷದಲ್ಲಿ ಇವರು ಮನೆಗೆ ಬರ್ತಾರೆ. ಚೆನ್ನಾಗಿ ವಿಭೂತಿ ಹಾಕ್ಕೊಂಡಿದ್ದಾರೆ, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡಿದ್ದಾರೆ, ಮೈಯೆಲ್ಲ ವಿಭೂತಿ. ಇವರು ಮನೆಗೆ ಬಂದರು. ಇವರು ಯಥಾ ಪ್ರಕಾರ ಆ ಶಿವಭಕ್ತರನ್ನು ಬಹಳ ಭಕ್ತಿಯಿಂದ ಸ್ವಾಗತಿಸಿದರು. ಅವರು ಹೇಳಿದರು, ನೋಡಿ ನಿಮ್ಮ ಕೀರ್ತಿ ಎಲ್ಲ ಕಡೆ ಪ್ರಸಾರವಾಗಿದೆ, ನೀವು ಶಿವಭಕ್ತರಿಗೆ ಏನು ಕೇಳಿದ್ರೂ ಇಲ್ಲ ಅನ್ನಲ್ಲ, ಕೊಟ್ಬಿಡ್ತೀರಿ ಅಂತ ಪ್ರಸಿದ್ಧವಾಗಿದ್ದೀರಿ. ಅದರಿಂದ ನಾನು ಒಂದು ನಂದೊಂದು ಬೇಡಿಕೆ ಇದೆ, ಅದನ್ನು ಕೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳಿದರು. ನಮ್ಮ ಏರ್ಪಹೆ ಹೇಳಿದ್ರು, ತಾವು ಏನು ಬೇಕಾದರೂ ಕೇಳಬಹುದು, ಏನು ಬೇಕಾದರೂ ಕೇಳಬಹುದು, ಕೊಡ್ತೀನಿ. ಹಾಗಾದರೆ ಏನು ಕೇಳಿದ್ರು ಕೊಟ್ಬಿಡ್ತೀರಾ, ನಿಮ್ಮ ಕೋಪೇ ಬರೋದಿಲ್ವಾ, ನಾನು ಏನು ಕೇಳಿದ್ರು ಕೊಟ್ಬಿಡ್ತೀರಾ ಅಂತ ಕೇಳಿದ್ರು. ಸ್ವಾಮಿ, ನನ್ನ ತಿಳೋದೆಲ್ಲ ಪರಮೇಶ್ವರನೋ ದಯಪಾಲಿಸಿರುವ ಶಿವಭಕ್ತರಿಗೆ ಸೇರಿದ ಪದಾರ್ಥಗಳು, ನಂದಲ್ವೇ ಅಲ್ಲ ನಿಮ್ಮದು, ಆದ್ದರಿಂದ ತಮಗೆ ಕೊಡಲ್ಪಡುತ್ತೆ. ನಾನು ಕೇಳುವ ವಿಷಯ ಒಂದು ವೇಳೆ ತಮಗೆ ಕೋಪ ಬಂದರೆ ಏನು ಮಾಡೋದು? ಸ್ವಾಮಿ, ನಾನು ಆಗಲೇ ಹೇಳಿದಾಗೆ ಅದೆಲ್ಲ ಪರಮೇಶ್ವರನಿಗೆ ಸೇರಿದ್ದು, ಪರಮೇಶ್ವರನಿಗೆ ಮತ್ತೆ ಸೇರುತ್ತೆ. ಇಲ್ಲಿ ನಾನು ಕೋಪಿಸ್ಕೊಳ್ಳೋಕೆ ಏನೂ ಇಲ್ಲ, ಎಲ್ಲ ಪರಮೇಶ್ವರನದು. ಅದರಿಂದ ಸಂಕೋಚ ಪಡದೆ ಏನು ಬೇಕೋ ಅದನ್ನು ತಾವು ಹೇಳಬೇಕು ಅಂತಂದರು. ಸರಿ, ಹಾಗಾದರೆ ಕೇಳ್ತೀನಪ್ಪ. ಏನು? ನಿನ್ನ ಸಹಧರ್ಮಿಣಿ, ನಿನ್ನ ಜೊತೆಯಲ್ಲೇ ಜೀವನ ಮಾಡ್ತಾ ಇರುವಂಥ ನಿನ್ನ ಸಹಧರ್ಮಿಣಿಯನ್ನು ನನ್ನ ಜೊತೆಯಲ್ಲಿ ಕಳಿಸು. ಇಲ್ಲಿ ನೋಡಿ, ಇವರು ವಿಭಿನ್ನವಾಗಿದ್ದಾರೆ, ಲೋಕದ ಪ್ರಾಕ್ಟೀಸಸ್ಗೆ, ಪದ್ಧತಿಗೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಏನು, ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ ಅವರು. ಆಯಿತು ಮಹಾಸ್ವಾಮಿ, ಕೊಟ್ಬಿಟ್ಟೆ ಅಂತಂದರು. ಇದೆಲ್ಲ ಮನೆಯಲ್ಲಿ ಒಳಗೆ ಹೆಂಡತಿ ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಂಡು ಇದೇನಿದು ಅಂತ ಒಂದು ಕ್ಷಣ ಮಾತ್ರ ಮನಸ್ಸು ಗಲಿಬಿಲಿ ಆಯಿತು. ಗಿಲಿಬಿಲಿ ಆಗಿಬಿಟ್ಟು ಹಾಗೆ ಇದ್ದಾಳೆ. ಆವಾಗ ಗಂಡ ಕರೀತಾರೆ, ಹೆಂಡತಿಯನ್ನು ಕರೆದು, ಇಲ್ಲಿ ಬಾ, ಇವರಿಗೆ ನಾನು ಕೊಟ್ಟಿದ್ದೇನೆ ನಿನ್ನನ್ನು, ಸೊ ಇವರ ಹಿಂದೆ ನೀನು ಹೋಗಬೇಕು ಅಂತ ಹೇಳಿದ್ರು. ಆಕೆ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಏನು ಆಲೋಚನೆ ಬಂದಿದೆ ಅಂತಂದರೆ, ನನಗೆ ನನ್ನ ಪತಿಯೇ ದೇವರು, ಈ ನನ್ನ ದೇವರು ಅನುಗ್ರಹಿಸುವ ವಿಧ ಇದೇ ಆದರೆ ಇದನ್ನು ನಾನು ಶಿರಸಾ ಪಾಲಿಸುತ್ತೇನೆ, ಇದಕ್ಕಿಂತ ಉತ್ತಮವಾದ ಧರ್ಮವು ಬೇರೆ ಇರಲಾರದು ಅಂತ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಹೊರಡಿಸಿದ್ಲಾಗಿ. ಸರಿ ಅಪ್ಪ, ನೀನು ಕೊಟ್ಟದ್ದು ಬಹಳ ಸಂತೋಷ ನನಗೆ, ಆದರೆ ಇನ್ನೂ ಒಂದು ಸಹಾಯ ಮಾಡಬೇಕಲ್ಲ ಅಂತ ಕೇಳಿದ್ರು. ಸ್ವಾಮಿ, ಅಪ್ಲೈ ಮಾಡಬೇಕು. ಏನು?

ಹೋಗ್ತಾ ಇದ್ದಾರೆ. ಊರಿನ ಜನರಿಗೆಲ್ಲ ಗೊತ್ತಾಯಿತು ವಿಷಯ, ಎಲ್ಲರೂ ಬಂದರು. ಈ ಥರ ಮಾಡ್ತಾ ಇದ್ದಾನಲ್ಲ ಈ ಮನುಷ್ಯ, ಹೆಂಡತಿನ ಕೊಟ್ಟಿದ್ದಾನಲ್ಲ, ನಮಗೆಲ್ಲ ಅವಮಾನ ಇದು, ಅವಮಾನಕರವಾದ ವಿಷಯನ ಈ ಮನುಷ್ಯ ಮಾಡ್ತಾ ಇರೋದರಿಂದ ಇಲ್ಲ ನಾವು ಸಾಯಬೇಕು ಇಲ್ಲ ಅದು ಆಗಬಾರ್ದು ಅಂತ ಅವರನ್ನೆಲ್ಲ ಮೂರು ಜನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರು ಜನ. ಆದರೆ ಇದಕ್ಕೆ ಸಿದ್ಧವಾಗಿದ್ದರು ನಮ್ಮ ಇಯರ್ ಭಾಯ್, ಅವರನ್ನೆಲ್ಲ ಕತ್ತಿ ಮೊದಲೇ ತಗೊಂಬಂದಿದ್ರು ಪ್ರೊಟೆಕ್ಷನ್ಗೋಸ್ಕರ. ಯಾರ್ಯಾರು ಎದುರಿಗೆ ಬಂದರೂ ಅಡಚಣೆ ಮಾಡಿದ್ರು, ಎಲ್ಲರನ್ನು ಕೊಂದು ಹಾಕಿದ್ರು. ಈ ರೀತಿ ಮೂರು ಜನ ನಡ್ಕೊಂಡು ಹೋದರು. ಎಲ್ಲೆ ಬಂತು, ಎಲ್ಲೆಯನ್ನು ದಾಟಿಸಿದ್ರು, ಊರಿನ ಎಲ್ಲೆ ಎಲ್ಲ ದಾಟಿಸಿದ ಮೇಲೆ ಸ್ವಾಮಿ ನಾವು ಹೊರಡ್ಬೋದು, ನಾನು ಮನೆ ಕಡೆ ಹೊರಡ್ತೀನಿ ಅಂತ ಹೇಳಿ ಮನೆಗೆ ಹೊರಟರು. ಮನೆಗೆ ಹೊರಟು ಹೋಗ್ತಾ ಇದ್ದಾರೆ, ಮನೆ ಕಡೆ ಹೋಗ್ತಾನೆ ಇದ್ದಾರೆ. ಆ ಕಡೆ ಶಿವ ಮತ್ತು ಇವರ ಹೆಂಡತಿ ಇಬ್ಬರು ನಿಂತಿದ್ದಾರೆ. ಶಿವ ನೋಡ್ತಾನೆ ಇದ್ದಾರೆ, ಶಿವಭಕ್ತರು ವೇಷದಲ್ಲಿ ಬಂದಿರೋ ಶಿವ ನೋಡ್ತಾನೆ ಇದ್ದಾರೆ. ನೋಡ್ತಾ ಇದ್ದು ಅವ್ರು ಎಷ್ಟು ದೂರ ಹೋಗ್ತಾ ನೋಡೋಣ ಅಂತ ನೋಡ್ತಾನೆ ಇದ್ದರೆ ಇವರು ಹಿಂದೆ ತಿರುಗಿ ನೋಡಲೇ ಇಲ್ಲ, ಹಿಂದೆ ತಿರುಗಿ ನೋಡಲಿಲ್ಲ. ಆಹಾ, ಇನ್ನೂ ಪರೀಕ್ಷೆ ಮಾಡಬಾರ್ದು ಈ ಮನುಷ್ಯನ, ನಾವು ಇನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ ಆ ಬ್ರಾಹ್ಮಣ ಯಪ್ಪ ಹೈ ಅಂತ ಜೋರಾಗಿ ಕೂಗಿದ್ರು. ಓಹೋ, ಏನೋ ಮತ್ತೆ ಅವರಿಗೆ ತೊಂದರೆ ಬಂದಿರಬೇಕು ಅಂತ ಅವರು ಕತ್ತಿ ತಗೊಂಡು ವಾಪಸ್ ಹೋದರು. ನೋಡಿದ್ರಲ್ಲಿ ಆ ಬ್ರಾಹ್ಮಣ ಇಲ್ಲ, ಹೆಂಡತಿ ಮಾತ್ರ ನಿಂತಿದ್ದಾರೆ. ಆವಾಗ ಅಂಥ ಗಗನದಲ್ಲಿ ಪರಮೇಶ್ವರನು ಪ್ರತ್ಯಕ್ಷನಾಗಿ ಇವರಿಗೆ ಹೇಳಿದ್ರು, ನೀವು ನನ್ನ ಪರಮ ಭಕ್ತರು ನೀವು, ಆದ್ದರಿಂದ ನನ್ನ ಪಾದವನ್ನು ಬಂಧಿಸಿರ್ತೀನಿ ಅಂತ ಹೇಳಿ ಅಷ್ಟು ಹೇಳಿದ ಮಾತ್ರವಲ್ಲದೆ ಅಲ್ಲಿ ಇವರು ಕೊಂದು ಹಾಕಿದ್ದಾರಲ್ಲ ಅವರನ್ನೂ ಎಲ್ಲರನ್ನು ಬದುಕಿಸಿದರು. ಬದುಕಿಸಿದ್ದು ಮಾತ್ರವಲ್ಲ ಅವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯನ್ನು ಕರುಣಿಸಿದರು. ಇದು ಇಷ್ಟು ನಡೆದಿದ್ದು ಅಲ್ಲಿ ಸಂಗತಿ. ಇನ್ನು ಮುಂದೆ ನಾವು ಗಮನಿಸಬೇಕಾದ್ದು ವಿಷಯಗಳಿವೆ. ಏನು ಅಂತಂದರೆ, ಹೇಗೆ ಒಬ್ಬ ಮನುಷ್ಯ ಹೆಂಡತಿನ ಕೊಡೋಕ್ಕೆ ಸಾಧ್ಯ, ಹೀಗೆ ಮಾಡ್ತಾ ಇದ್ದಾರಲ್ಲ ಹೇಗೆ ಮನುಷ್ಯ ಕೊಡೋಕ್ಕೆ ಸಾಧ್ಯ ಅಂತ ಯಾರ್ಪಾಯ್ ಯೋಚಿಸಿದ ರೀತಿನೇ ಬೇರೆ. ಅವರು ಯೋಚಿಸಿದ್ದು ಹೀಗೆ, ಯೋಚನೆ ಏನು ಅವರ ಮನಸ್ಸೆಲ್ಲ ಇದ್ದಿದ್ದು ಹೀಗೇನೆ, ಪ್ರತಿಯೊಂದು ಸೃಷ್ಟಿಯು ಭಗವಂತನ ಸೃಷ್ಟಿ, ಎಲ್ಲವೂ ಭಗವಂತನದ್ದೇ, ಆದ್ದರಿಂದ ಭಗವಂತನಿಗೆ ಸೇರಿತ್ತು, ನನಗೆ ಸೇರಿದ್ದಲ್ಲ ಭಗವಂತನಿಗೆ ಸೇರಿತ್ತು, ಆದ್ದರಿಂದ ಭಗವಂತ ಕೇಳಿದಾಗ ಕೊಟ್ಟು ಬಿಟ್ಟೆ ಅಷ್ಟೇ, ಮುಗಿಯಿತು. ಭಗವಂತನ ಕೇಳಿದ ಭಗವಂತನ ಸೃಷ್ಟಿ ಅದೆಲ್ಲ ಭಗವಂತನಿಗೇ ಸೇರಿತ್ತು, ನಮ್ದಲ್ಲ, ಆದ್ದರಿಂದ ಭಗವಂತನಿಗೆ ಕೊಟ್ಟಾಯಿತು. ಇದು ಅವರ ಮೊದಲನೇ ಚಿಂತನೆ ಅಂತ ನಾವು ಅಂದ್ಕೊಳ್ಳೋಣ. ಎರಡನೆಯದು, ಇನ್ನೂ ಒಂದು ದೊಡ್ಡ ತತ್ವ ಇದೆ. ಪರಮೇಶ್ವರನೇ ಎಲ್ಲ ಸೃಷ್ಟಿ ಮಾಡಿರುವಾಗ ನಾವೇನು ಅಂದ್ಕೊಳ್ತೀವಿ, ಸೂಪರ್ಫಿಷಿಯಲಿ, ಹೌದು ಹೌದು ಭಗವಂತ ಸೃಷ್ಟಿನೇ ಎಲ್ಲ ಹಾಗೆ ಅಂತ ಮೇಲೆ ಹೇಳ್ತೀವಿ. ಬೇರೆ ವಿಷಯಗಳು ಬಂದಾಗ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ನಮಗೆ ಪ್ರತಿಯೊಂದು ಪದಾರ್ಥದ ಮೇಲೂ ಒಂದು ಆಸೆ, ವ್ಯಾಮೋಹ, ನನ್ನದು ನನ್ನದು ಅನ್ನೋ ಭಾವನೆ ಇದ್ದೇ ಇರುತ್ತೆ. ಅದಿಲ್ಲದೇ ಇದ್ದರೆ ನಾವು ಬದುಕೋಕ್ಕಾಗಿಲ್ಲ, ನಾವಿರೋದೇ ಹಾಗೆ. ಈ ವಿಷಯ ಅವರಲ್ಲಿ ಇಲ್ಲ, ಏರ್ಪಹಾಯಿನಲ್ಲಿ ಇಲ್ಲ, ಅದಕ್ಕೆ ಅವರು ಡಿಫರೆಂಟು. ಅಂದರೆ ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು ಇದನ್ನು ಸಮರ್ಥಿಸಬಹುದು. ಒಬ್ಬ ಮನುಷ್ಯ ಕ್ಲೇ ಆರ್ಟಿಸ್ಟು, ಆತ ಆಕೃತಿಗಳನ್ನು ಮಾಡ್ತಾನೆ, ಒಂದು ಬೆಕ್ಕನ್ನು ಸೃಷ್ಟಿ ಮಾಡ್ತಾನೆ ಕ್ಲೇನಲ್ಲಿ, ಬಿಂಬ ಅಷ್ಟೇ. ಹಾಗೆ ಇನ್ನೊಂದು ನಾಯನ್ನು ಒಂದು ಬಿಂಬವನ್ನು ಸೃಷ್ಟಿ ಮಾಡ್ತಾರೆ, ಇನ್ನೊಂದು ಮರ ಮಾಡ್ತಾರೆ. ನಾವೇನು ನೋಡ್ತೀವಿ ಅಲ್ಲಿ, ಎರಡು ವಿಧವಾಗಿ ನೋಡಬಹುದು. ಅದು ನಾಯಿ, ಇದು ಬೆಕ್ಕು, ಇದು ಮರ ಅಂತ ಮೂರು ವಿಧವಾಗಿ ನೋಡ್ತೀವಿ. ಅದೂ ಅಲ್ಲದೆ ಬೇರೆ ಥರ ನೋಡೋದ, ಇದು ಮಣ್ಣು, ಅದು ಮಣ್ಣು, ಅದು ಮಣ್ಣು, ಎರಡು ವಿಧವಾಗಿ ನೋಡೋದಕ್ಕಾಗತ್ತೆ. ಅಂದರೆ ಪರಮಾತ್ಮನು ಹೀಗೆ, ಅವನ ಸೃಷ್ಟಿಯಲ್ಲಿ ಎಲ್ಲವೂ ಬೇರೆ ಬೇರೆ ಥರ ಕಾಣುತ್ತೆ. ಬೇರೆ ಬೇರೆ ಥರ ಅಂದರೆ ಹೆಂಡತಿ, ಸ್ನೇಹಿತ, ಮಗು, ಮಗಳು ಎಲ್ಲ ಕಾಣುತ್ತೆ, ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಆದರೆ ಮೂಲ ವಸ್ತು ಯಾವುದು? ಪರಮಾತ್ಮ. ಇಲ್ಲಿ ಮೂಲ ವಸ್ತು ಯಾವುದು? ಮಣ್ಣು. ಆದರೆ ನಮ್ಗೆ ಕಾಣ್ತಾ ಇರೋದು ಯಾವ ಥರ ಕಾಣ್ತಾ ಇದೆ? ಬೆಕ್ಕು, ನಾಯಿ, ಮರ. ಇದೇ ಇಲ್ಲಿ ಅಡಗಿರುವ ದೊಡ್ಡ ತತ್ವ. ಈ ನಾಯಿನಾರು ಹೇಗೆ ನೋಡಿದ್ರು? ಮೂಲ ವಸ್ತು ನೋಡಿದ್ರು. ಮೂಲ ವಸ್ತು ನೋಡಿ ಪರಮಾತ್ಮ, ಪರಮಾತ್ಮ ಸೃಷ್ಟಿ ಮಾಡಿದ್ದು ಯಾವ ವಿಧದಲ್ಲಿದ್ರು ಅದು ಪರಮಾತ್ಮನಿಗೆ ಅರ್ಪಣೆ. ಹಾಗೆ ತನ್ನ ಹೆಂಡತಿಯನ್ನು ಅವರು ಕೊಡಲಿಲ್ಲ, ಅವರು ಕೊಟ್ಟದ್ದೇನು? ಪರಮಾತ್ಮನ ಸೃಷ್ಟಿಯಾದ ಆಕೆಯನ್ನು ಆ ಪರಮಾತ್ಮನಿಗೆ ಸಮರ್ಪಿಸಿದರು. ಇದು ಅಲ್ಲಿ ಅಡಗಿರುವ
ದೊಡ್ಡ

0: ತತ್ವ. ಇದು ನಾವು ಅರ್ಥ ಮಾಡ್ಕೊಳ್ಳೋದು, ನಾವು ಈಗೇನ್ ನಾವು ಸಾಮಾನ್ಯ ಮನುಷ್ಯರು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಆದರೆ ತತ್ವ ಮಾತ್ರ ಮಾತಾಡ್ತೀವಿ, ಎಲ್ಲ ಪರಮೇಶ್ವರ ಅಂತ, ಎಲ್ಲ ಪರಮೇಶ್ವರ ಅಂತ ಕೊಡೋಕ್ಕಾಗತ್ತಾ? ಆದರೆ ಕೊಟ್ಟವರು ಯಾರು? ಇಯರ್ಭಾಯಿ. ಅದರಿಂದ ಮಹನೀಯರು. ಮತ್ತೆ ಇನ್ನೊಂದು ವಿಷಯ ಗಮನಿಸಬೇಕು, ಇವರ ಜೊತೆಯಲ್ಲಿ ಬಂದವರಿಗೆಲ್ಲ ಕೊಂದವಲ್ಲ ಇವರು, ಅವರೆಲ್ಲ ಮತ್ತೆ ಪ್ರಾಣವನ್ನು ಮತ್ತೆ ಗಳಿಸಿಕೊಂಡರು. ಅಷ್ಟೇ ಅಲ್ಲದೆ ಮೋಕ್ಷ ಪ್ರಾಪ್ತಿ ಆಯಿತು ಅವ್ರಿಗೂ, ಎಲ್ರಿಗೂ ಮೋಕ್ಷ ಪ್ರಾಪ್ತಿ. ಅಂದರೆ ಸಜ್ಜನರು ಸಹ ಮಾಡಿದರೆ, ಇಂಥ ಮಹನೀಯರ ಸಹವಾಸ ಮಾಡಿದ್ರೆ, ನಾವು ಎಂಥವರಾದರೂ ಅವ್ರ ಜೊತೆಯಲ್ಲಿ ಇದ್ದು ಬಿಟ್ಟು ಇದ್ರೆ ನಮಗೂ ಅದು ಸಿಕ್ಕತ್ತೆ, ಅವ್ರಿಗೇನು ಫಲ ಸಿಗತ್ತೆ ನಮಗೂ ಸಿಕ್ಕಿಬಿಡುತ್ತೆ. ಇದೊಂದು ದೊಡ್ಡ ವಿಷಯ, ಮಹನೀಯರ ಸಹವಾಸ ನಾವು ಮಾಡಬೇಕು. ನಾವು ಸಾಧಾರಣ ಮನುಷ್ಯರಾಗಿದ್ದರೂ ಕೂಡ ಮಹನೀಯರ ಜೊತೆಯಲ್ಲಿ ಇದ್ದರೆ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮರು. ಹಿ ಬಿಕಮ್ಸ್ ದಿ ಲೀಡರ್, ವಿ ವಿಲ್ ಬಿಕಮ್ ದಿ ಫಾಲೋಯರ್ಸ್. ಹೀಗೆ ನಮ್ಮ ಇಯರ್ ಪಹೈ ನಾಯನಾರ್ ಕಥೆ, ಇದರಲ್ಲಿ ಎಷ್ಟು ತತ್ವ ಅಡಗಿದೆ ನೋಡೋದಕ್ಕೆ, ಪ್ರಾಪಂಚಿಕವಾಗಿ ನೋಡೋದಾದರೆ ಏನೋ ಸರಿ ಇಲ್ಲ ಅನ್ನೋ ಥರ ಕಾಣಬಹುದು ಈ ಕಥೆ. ಆದರೆ ಇದರಲ್ಲಿ ಪರಮಾತ್ಮನ ಸೃಷ್ಟಿಯೇ ಎಲ್ಲ, ಯಾವುದೂ ನಮ್ಮದಲ್ಲ. ಆದ್ದರಿಂದ ಪರಮಾತ್ಮನ ಸೃಷ್ಟಿ ಪರಮಾತ್ಮ ತಗೊಳ್ತಾನೆ. ಇಷ್ಟು ಉನ್ನತವಾದ ತತ್ವವನ್ನು ಅವರು ಶರೀರದಲ್ಲಿ ಅಡಗಿಸ್ಕೊಂಡಿದ್ದರು. ನಮ್ಮ ಹಾಗೆ ಮೇಲೆ ಎಸ್ ಎಸ್ ಎಸ್ ಹೌದು ಎಲ್ಲ ಪರಮಾತ್ಮ ಸೃಷ್ಟಿ, ಕೊಡುವಾಗ ಮಾತ್ರ ಆಗಲ್ಲ, ಯಾವ್ದಾದ್ರು ಕೊಟ್ಟ ಹೇಗೆ ಕೊಡೋಕ್ಕಾಗತ್ತೆ ನಂದದು. ಇಂತಹ ಮಹನೀಯರಿಗೆ ನಾನು ನಮಸ್ಕರಿಸ್ತೇನೆ, ತಾವುಗಳೆಲ್ಲರೂ ನಮಸ್ಕರಿಸ್ತೀನಿ ಅಂತ ನಾನು ಭಾವಿಸ್ತೇನೆ. ಇಂತಹ ಉತ್ತಮವಾದವರ ಚರಿತ್ರೆಗಳನ್ನು ಕೇಳುವುದು ಕೂಡ ನಮ್ಮ ಪುಣ್ಯ. ಮುಂದಿನ ವಿಡಿಯೋದಲ್ಲಿ ನಮಗೆ ಮತ್ತೊಬ್ಬ ಮಹನೀಯರ ವಿಷಯವನ್ನು, ನಾಯನಾರ ವಿಷಯವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಸರ್ವರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: ಡಿಯರ್ ಲಿಸನರ್ಸ್ ಆಫ್ shaivam.org, ದಿ ಫಾಲೋವಿಂಗ್ ಈಸ್ ಶುಕ್ಲ ಯಜುರ್ವೇದಂ ಕಾರ್ಮಶಾಖ ಅಧ್ಯಾಯ 27.
3: ಅಥ ಸಪ್ತವಿಂಶೋಧ್ಯಾಯಃ. ಓಂ ಶಾದಂದದ್ಭಿರವಾಕಾಂದಂತಮೂಲೈರ್ಮೃದಂಬರ್ಸ್ವೈಸ್ತೀಗಾಂದಗ್ಷ್ಟ್ರಾಭ್ಯಾಗ್ನೇ ಸರಸ್ವತ್ಯಾ ಅಗ್ರಜಿಹ್ವನ್ ಜಿಹ್ವಾಯಾ ಉತ್ಸಾದಂ ಅವಕ್ರಂದೇನ ತಾಲುವಾಚಗ್ನಿ ಹನುಭ್ಯಾಮಪ ಆಸ್ಯೇನ ವೃಷಾಣಮಾಂಡಾಭ್ಯಾಂ ಆದಿತ್ಯಾನ್ ಸ್ಮಶ್ರುಭಿಃ.

ಮಾಮಭಿರ್ಗ್ಲೌಭಿರ್ಗುಲ್ಮಾನ್ ಹಿರಾಭಿಸ್ರವಂತೀ ಹೃದಾನ್ ಕುಕ್ಷಿಭ್ಯಾಗ್ನೇ ಸಮುದ್ರಮುದರೇಣ ವೈಶ್ವಾ ನರಂ ಭಸ್ಮಾನಾಂ ವಿಧೃತಿನ್ನಾಭ್ಯಾಘೃತಗ್ನಿರಸೇನಾಪೋಯೂಷ್ಣಾ ಮರೀಚೀರ್ವಿಪ್ರುಡ್ಭಿರ್ನಿಹಾರಮೂಷ್ಮನಾ ಶೀನಂ ವಸಾಯಾ ಪೃಷ್ವಾ.

0: Namashivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Yerpagai Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. ಎಲ್ಲರಿಗೂ ನಮಸ್ಕಾರ. ನಾನು ತಮಿಳುನಾಡಿನ ಶಿವಭಕ್ತರು ನಾಯನಾರ್ಗಳು ಎಂಬ ಶೀರ್ಷಿಕೆಯಲ್ಲಿ ಕೆಲವು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಹೋದ ವಿಡಿಯೋನಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಒಂದು ವಿಷಯವನ್ನು ಹೇಳಲು ಬಿಟ್ಟೋಗಿತ್ತು. ಕನ್ನಡದ ಅನೇಕರಿಗೆ ಬಾಂಧವರಿಗೆ ಬೇಡರ್ ಕಣ್ಣಪ್ಪ ಅವರ ವಿಷಯ ಗೊತ್ತಿದ್ದಿರುತ್ತೆ. ಅವರೂ ಸಹ ಒಬ್ಬ ನಾಯನಾರ್ಗಳು ಅನ್ನೋ ಮಹನೀಯರು ಅನ್ನೋದು ಬಿಟ್ಟೋಗಿತ್ತು. ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ನಾಯನಾರ್ ತಿಳಿಸ್ಕೊಡೋದು ಯಾರು ಅಂತಂದರೆ ಇಯರ್ಪಹೈ ನಾಯನಾರ್ ಅವರ ವಿಷಯ ತಿಳಿಸ್ಕೊಡ್ತೀನಿ. ಇವರ ಬಗ್ಗೆ ಸುಂದರಮೂರ್ತಿಯವರು ಹೀಗೆ ಹೇಳಿದ್ದಾರೆ. ನಾನು ಹೇಳಿದ್ದೇನೆ ಅವರು ಒಂದೆರಡು ಗುಣವಾಚಕಗಳು ಪ್ರಯೋಗಿಸಬಹುದು ಅಂತ. ಅವರು ಹೀಗೆ ಹೇಳಿದ್ದಾರೆ, ಇಲ್ಲೆಯೇ ಎನ್ನಾದ ಇಯರ್ಪಹೈಕ್ಕೂ ಅಡಿಯೇನು ಅಂತ ಹೇಳಿದ್ದಾರೆ. ಈ ಇವರು ಉಪಯೋಗಿಸಿರೋ ಗುಣವಾಚಕ ಯಾವುದು ಅಂತಂದರೆ ಇಲ್ಲೆಯೇ ಎನ್ನಾದ. ಹೀಗಂತ ಅಂದರೆ ಏನು ಅಂದರೆ, ಇವರು ಯಾವ ಶಿವಭಕ್ತರು ಬಂದು ಕೇಳಿದ್ರು ಇಲ್ಲ ಅಂತ ಆಗಲಿಲ್ಲ, ಕೊಟ್ಬಿಡೋರು ಇಲ್ಲ ಅನ್ನೋ ಮಾತು ಇಲ್ಲ. ಅದಕ್ಕೇನೆ ಇವರಿಗೆ ಇಲ್ಲೆಯೇ ಎನ್ನಾದ ಅನ್ನುವ ನಾಯನಾರ ಇಲ್ಲೆಯೇ ಎನ್ನಾದ. ಯಾರು ಯಾರು ಬಂದು ಕೇಳಿದ್ರು ಶಿವಭಕ್ತರು ಬಂದರೆ ಕೊಟ್ಬಿಡ್ತಾ ಇದ್ರು ಇಲ್ಲ ಅನ್ನೋದು ಇಲ್ಲ. ನಂತರ ಇನ್ನೊಂದು ವಿಷಯ ಇಲ್ಲಿ ತಿಳ್ಕೋಬೇಕು, ಇಯರ್ಪಹೈ ಅಂತ ಒಂದು ಪದ ಇದೆ ಇಲ್ಲಿ, ಅದೇ ಅವರ ಹೆಸರು ಕೂಡ. ಇಯರ್ಕೈ ಅಂದರೆ ನೇಚರ್ ಅಂತ, ಪಹೈ ಅಂತಂದರೆ ಎಗೇನ್ಸ್ಟ್ ಇಟ್ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಇಯರ್ಪಹೈ ಅಂತಂದರೆ ಗೋಯಿಂಗ್ ಎಗೇನ್ಸ್ಟ್ ನೇಚರ್, ಅಂದರೆ ಕಾಂಟ್ರರಿ ಟು ದ ನೇಚರ್ ಆಫ್ ದ ವರ್ಲ್ಡ್. ಹಾಗಿತ್ತು ಇವ್ರ ನಡವಳಿಕೆ ಅಂತ, ಲೋಕದ ರೀತಿ ನೀತಿಗಳಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಇವರು ನಡ್ಕೊಳ್ತಿದ್ರು ಅಂತ. ಗೋಯಿಂಗ್ ಎಗೇನ್ಸ್ಟ್ ದ ನ್ಯಾಚುರಲ್ ಪ್ರಾಕ್ಟೀಸಸ್ ಆಫ್ ದ ಕಾಮನ್ ಪೀಪಲ್, ಇದರಿಂದ ಇವರಿಗೆ ಇಯರ್ಪಹೈ ನಾಯನಾರ್ ಅಂತ ಬಂತು. ಸೊ ಇವರು ಯಾವುದನ್ನೂ ಶಿವಭಕ್ತರಿಗೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಆದರೆ ವ್ಯತಿರಿಕ್ತವಾಗಿದ್ದರು. ಇವರು ಈ ರೀತಿ ಎಲ್ಲರೂ ಶಿವಭಕ್ತರಿಗೆ ಕೊಡ್ತಾ ಇದ್ದಿದ್ದು ಇವರ ಕೀರ್ತಿ ಅವ್ರ ಊರಿನಲ್ಲೇ ಅಲ್ಲ, ಅವ್ರ ಊರಿಂದ ಪಕ್ಕದ ಊರಿಗೆ, ಅದರ ಪಕ್ಕದ ಊರಿಗೆ, ಹೀಗೆ ಬಹಳ ಊರುಗಳಿಗೆ ಇವರ ಕೀರ್ತಿ ಪ್ರಸಾರವಾಯಿತು. ಎಲ್ರಿಗೂ ಗೊತ್ತಾಗೋಯಿತು ಶಿವಭಕ್ತರಿಗೆ, ಇವ್ರ ಹತ್ರ ಹೋಗಿ ಕೇಳಿದ್ರೆ ನಮಗೆ ಸಿಕ್ಕೇ ಬಿಡುತ್ತೆ, ಏನು ಕೇಳಿದ್ರು ಕೊಡ್ತಾರೆ ಅನ್ನೋ ಕೀರ್ತಿ ಬಂತು. ಸರಿ, ಇವರ ಊರು ಕಾವೇರಿ ಪೂಂಪಟ್ಟಿಣಂ. ಇದು ಎಲ್ಲಿತ್ತು ಅಂದರೆ, ಇವಾಗ ಅದು ಸ್ವಲ್ಪ ಸಿ ಎರೋಷನ್ನಿಂದ ಹೋಗಿದೆ. ಕಾವೇರಿ ನದಿ ಸಮುದ್ರವನ್ನು ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುವ ಜಾಗದಲ್ಲಿದ್ದ ಊರು. ಇವಾಗ ಆ ಊರು ಪೂಂಬುಹಾರ್ ಅಂತ ಆಗಿದೆ. ಈ ಊರಿನಲ್ಲಿ ಇವರು ವಾಸ ಮಾಡ್ತಾ ಇದ್ದವರು. ಇವರ ವೃತ್ತಿ ವರ್ತಕ ವೃತ್ತಿ, ಅಂದರೆ ಮರ್ಚೆಂಟು ಇವರು. ಹೀಗೆ ಇವರು ಪ್ರಸಿದ್ಧರಾಗಿದ್ದರು. ಯಾರು ಏನು ಕೇಳಿದ್ರು, ಯಾವ ಶಿವಭಕ್ತರು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಇದೊಂದು ಇವರ ವಿಷಯ. ಇನ್ನೂ ಹೋಗ್ತಾ ಹೋಗ್ತಾ ತಿಳಿಯತ್ತೆ ಹೇಗೆ ಸಾಮಾಜಿಕ ರೀತಿನೀತಿಗಳಿಗೆ ವಿರುದ್ಧವಾಗಿ ಹೋಗ್ತಾರೆ ಎನ್ನುವುದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇವರ ಕೀರ್ತಿಯನ್ನು ಪ್ರಪಂಚಕ್ಕೆ ಎತ್ತಿ ತೋರಿಸಬೇಕು ಅಂತ ಪರಮಶಿವನು ಈ ನಾಟಕ ಮಾಡ್ತಾರೆ. ಒಬ್ಬ ಬ್ರಾಹ್ಮಣರ ವೇಷದಲ್ಲಿ, ಬ್ರಾಹ್ಮಣನ ಶಿವಭಕ್ತರ ವೇಷದಲ್ಲಿ ಇವರು ಮನೆಗೆ ಬರ್ತಾರೆ. ಚೆನ್ನಾಗಿ ವಿಭೂತಿ ಹಾಕ್ಕೊಂಡಿದ್ದಾರೆ, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡಿದ್ದಾರೆ, ಮೈಯೆಲ್ಲ ವಿಭೂತಿ. ಇವರು ಮನೆಗೆ ಬಂದು ಇವರು ಯಥಾ ಪ್ರಕಾರ ಆ ಶಿವಭಕ್ತರನ್ನು ಬಹಳ ಭಕ್ತಿಯಿಂದ ಸ್ವಾಗತಿಸಿದರು. ಅವರು ಹೇಳಿದರು, ನೋಡಿ ನಿಮ್ಮ ಕೀರ್ತಿ ಎಲ್ಲ ಕಡೆ ಪ್ರಸಾರವಾಗಿದೆ, ನೀವು ಶಿವಭಕ್ತರಿಗೆ ಏನು ಕೇಳಿದ್ರೂ ಇಲ್ಲ ಅನ್ನಲ್ಲ, ಕೊಟ್ಬಿಡ್ತೀರಿ ಅಂತ ಪ್ರಸಿದ್ಧವಾಗಿದ್ದೀರಿ. ಅದನ್ನು ನಾನು ಒಂದು ನಂದೊಂದು ಬೇಡಿಕೆ ಇದೆ, ಅದನ್ನು ಕೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳಿದರು. ನಮ್ಮ ಅಯ್ಯರ್ಪ ಹೇಳಿದ್ರು, ತಾವು ಏನು ಬೇಕಾದರೂ ಕೇಳಬಹುದು, ಏನು ಬೇಕಾದರೂ ಕೇಳಬಹುದು, ಕೊಡ್ತೀನಿ. ಹಾ ಹಾಗಾ, ಹಾಗಾದರೆ ಏನು ಕೇಳಿದ್ರು ಕೊಟ್ಬಿಡ್ತೀರಾ? ನಿಮ್ಮ ಕೋಪ ಬರೋದಿಲ್ವಾ? ನಾನು ಏನು ಕೇಳಿದ್ರು ಕೊಟ್ಬಿಡ್ತೀರಾ ಅಂತ ಕೇಳಿದ್ರು. ಸ್ವಾಮಿ, ನನ್ನ ತಿಳೋದೆಲ್ಲ ಪರಮೇಶ್ವರನೋ ದಯಪಾಲಿಸಿರುವ ಶಿವಭಕ್ತರಿಗೆ ಸೇರಿದ ಪದಾರ್ಥಗಳು, ನಂದಲ್ವೇ ಅಲ್ಲ ನಿಮ್ಮದು, ಆದ್ದರಿಂದ ತಮಗೆ ಕೊಡಲ್ಪಡುತ್ತೆ. ನಾನು ಕೇಳೋ ವಿಷಯ ಒಂದು ವೇಳೆ ತಮಗೆ ಕೋಪ ಬಂದರೆ ಏನು ಮಾಡೋದು? ಸ್ವಾಮಿ, ನಾನು ಆಗಲೇ ಹೇಳಿದಾಗೆ ಅದೆಲ್ಲ ಪರಮೇಶ್ವರನಿಗೆ ಸೇರಿದ್ದು, ಪರಮೇಶ್ವರನಿಗೆ ಮತ್ತೆ ಸೇರುತ್ತೆ. ಇಲ್ಲಿ ನಾನು ಕೋಪಿಸ್ಕೊಳ್ಳೋಕೆ ಏನೂ ಇಲ್ಲ, ಎಲ್ಲ ಪರಮೇಶ್ವರನದು. ಅದರಿಂದ ಸಂಕೋಚ ಪಡದೆ ಏನು ಬೇಕೋ ಅದನ್ನು ತಾವು ಹೇಳಬೇಕು ಅಂತಂದರು. ಸರಿ, ಹಾಗಾದರೆ ಕೇಳ್ತೀನಪ್ಪ. ಏನು? ನಿನ್ನ ಸಹಧರ್ಮಿಣಿ, ನಿನ್ನ ಜೊತೆಯಲ್ಲೇ ಜೀವನ ಮಾಡ್ತಾ ಇರುವಂಥ ನಿನ್ನ ಸಹಧರ್ಮಿಣಿಯನ್ನು ನನ್ನ ಜೊತೆಯಲ್ಲಿ ಕಳಿಸು. ಇಲ್ಲಿ ನೋಡಿ, ಇವರು ವಿಭಿನ್ನವಾಗಿದ್ದಾರೆ, ಲೋಕದ ಪ್ರಾಕ್ಟೀಸಸ್ಗೆ, ಪದ್ಧತಿಗೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಏನು, ಒಂದು ಕ್ಷಣವೂ ಯೋಚನೆ ಮಾಡಲಿಲ್ಲ ಅವರು. ಆಯಿತು ಮಹಾಸ್ವಾಮಿ, ಕೊಟ್ಬಿಟ್ಟೆ ಅಂತಂದರು. ಇದೆಲ್ಲ ಮನೆಯಲ್ಲಿ ಒಳಗೆ ಹೆಂಡತಿ ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಂಡು ಇದೇನಿದು ಅಂತ ಒಂದು ಕ್ಷಣ ಮಾತ್ರ ಮನಸ್ಸು ಗಲಿಬಿಲಿ ಆಯಿತು. ಗಲಿಬಿಲಿ ಆಗಿಬಿಟ್ಟು ಹಾಗೆ ಇದ್ದಾಳೆ. ಆವಾಗ ಗಂಡ ಕರೀತಾರೆ, ಹೆಂಡತಿಯನ್ನು ಕರೆದು, ಇಲ್ಲಿ ಬಾ, ಇವರಿಗೆ ನಾನು ಕೊಟ್ಟಿದ್ದೇನೆ ನಿನ್ನನ್ನು, ಸೊ ಇವರ ಹಿಂದೆ ನೀನು ಹೋಗಬೇಕು ಅಂತ ಹೇಳಿದ್ರು. ಆಕೆ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಏನು ಆಲೋಚನೆ ಬಂದಿದೆ ಅಂತಂದರೆ, ನನಗೆ ನನ್ನ ಪತಿಯೇ ದೇವರು, ಈ ನನ್ನ ದೇವರು ಅನುಗ್ರಹಿಸುವ ವಿಧ ಇದೇ ಆದರೆ ಇದನ್ನು ನಾನು ಶಿರಸ ಪಾಲಿಸುತ್ತೇನೆ, ಇದಕ್ಕಿಂತ ಉತ್ತಮವಾದ ಧರ್ಮವು ಬೇರೆ ಇರಲಾರದು ಅಂತ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಹೊರಡಿಸಿದ್ಲಾಗಿ. ಸರಿ ಅಪ್ಪ, ನೀನು ಕೊಟ್ಟದ್ದು ಬಹಳ ಸಂತೋಷ ನನಗೆ, ಆದರೆ ಇನ್ನೂ ಒಂದು ಸಹಾಯ ಮಾಡಬೇಕಲ್ಲ ಅಂತ ಕೇಳಿದ್ರು. ಸ್ವಾಮಿ, ಅಪ್ಪಣೆ ಮಾಡಬೇಕು. ಏನು ಇದು? ಅಕ್ಕಪಕ್ಕ ಜನರಿಗೆ, ನಿಮ್ಮಿಬ್ಬರನ್ನ ಜನರಿಗೆ ತಿಳಿದ್ರೆ ನನ್ನನ್ನು ಅಟ್ಟಿಸ್ಕೊಂಬಂದು ಕೊಂದು ಬಿಡ್ತಾರೆ. ಆದ್ದರಿಂದ ತಾವು ನೀವು ನನಗೆ ಪ್ರೊಟೆಕ್ಷನ್ ಕೊಟ್ಟು ನಿಮ್ಮ ಊರಿನ ವಾರ್ನ ದಾಟಿಸಬೇಕು, ನಿಮ್ಮ ಊರಿನ ಎಲ್ಲೆಯನ್ನು ದಾಟಿಸಿಬಿಟ್ಟು ಆಮೇಲೆ ನೀವು ಬರಬೇಕು, ನನಗೆ ಇಷ್ಟು ಮಾಡಿದ್ರೆ ಸಾಕು ಅಂತಂದು. ಆಯಿತು, ಅದಕ್ಕೇನಂತೆ, ನಾನು ನನ್ನನ್ನು ರಕ್ಷಣೆ ಮಾಡ್ಕೊಳೋಕ್ಕಾಗಲ್ಲ, ತಾವು ರಕ್ಷಣೆ ಕೊಟ್ಟು ಎಸ್ಕಾರ್ಟ್ ಮಾಡಿ ಎಲ್ಲ ದಾಟಿಸ್ಬಿಟ್ಬಿಡಿ ಅಂತ. ಸರಿ, ಅದಕ್ಕೂ ಒಪ್ಪಿದ್ರು. ಹೊರಟರು ಮೂರು ಜನ. ಮೊದಲು ಏರ್ಪಹೆ, ಅವರ ಹಿಂದೆ ಬಂದಿರುವಂಥ ಬ್ರಾಹ್ಮಣರು, ಅವರ ಹಿಂದೆ ಹೆಂಡತಿ. ಮೂರು ಜನನೂ ಈ ರೀತಿ ಹೋಗ್ತಾ ಇದ್ದಾರೆ. ಊರಿನ ಜನರಿಗೆಲ್ಲ ಗೊತ್ತಾಯಿತು ವಿಷಯ. ಎಲ್ಲರೂ ಬಂದರು, ಈ ಥರ ಮಾಡ್ತಾ ಇದ್ದಾನಲ್ಲ ಈ ಮನುಷ್ಯ, ಹೆಂಡತಿಯನ್ನು ಕೊಟ್ಟಿದ್ದಾನಲ್ಲ, ನಮಗೆಲ್ಲ ಅವಮಾನ, ಇದು ಅವಮಾನಕರವಾದ ವಿಷಯನ್ನು ಈ ಮನುಷ್ಯ ಮಾಡ್ತಾ ಇರೋದ್ರಿಂದ ಇಲ್ಲ ನಾವು ಸಾಯ್ಬೇಕು, ಇಲ್ಲ ಅದು ಆಗಬಾರ್ದು ಅಂತ ಅವರನ್ನೆಲ್ಲ ಮೂರು ಜನನೂ ಅಟ್ಯಾಕ್ ಮಾಡೋಕ್ಕೆ ಬಂದರು ಜನ. ಆದರೆ ಇದಕ್ಕೆ ಸಿದ್ಧವಾಗಿದ್ದರು ನಮ್ಮ ಏರ್ಪಾಯ್, ಅವರನ್ನೆಲ್ಲ ಕತ್ತಿ ಮೊದಲೇ ತಗೊಂಬಂದಿದ್ರು ಪ್ರೊಟೆಕ್ಷನ್ಗೋಸ್ಕರ. ಯಾರ್ಯಾರು ಎದುರಿಗೆ ಬಂದರು ಅಡಚಣೆ ಮಾಡಿದ್ರು, ಎಲ್ಲರನ್ನು ಕೊಂದು ಹಾಕಿದ್ರು. ಈ ರೀತಿ ಮೂರು ಜನ ನಡ್ಕೊಂಡು ಹೋದರು. ಎಲ್ಲೆ ಬಂತು, ಎಲ್ಲೆಯನ್ನು ದಾಟಿಸಿದ್ರು, ಊರಿನ ಎಲ್ಲೆ ಎಲ್ಲ ದಾಟಿಸಿದ ಮೇಲೆ, ಸ್ವಾಮಿ ತಾವು ಹೊರಡಬಹುದು, ನಾನು ಮನೆ ಕಡೆ ಹೊರಡ್ತೀನಿ ಅಂತ ಹೇಳಿ ಮನೆಗೆ ಹೊರಟರು. ಮನೆಗೆ ಹೊರಟು ಹೋಗ್ತಾ ಇದ್ದಾರೆ, ಮನೆ ಕಡೆ ಹೋಗ್ತಾನೆ ಇದ್ದಾರೆ. ಆ ಕಡೆ ಶಿವ ಮತ್ತು ಇವರ ಹೆಂಡತಿ ಇಬ್ಬರು ನಿಂತಿದ್ದಾರೆ. ಶಿವ ನೋಡ್ತಾರೆ ಇದ್ದಾರೆ, ಶಿವಭಕ್ತರು ವೇಷದಲ್ಲಿ ಬಂದಿರೋ ಶಿವ ನೋಡ್ತಾನೆ ಇದ್ದಾರೆ. ನೋಡ್ತಾ ಇದ್ದು ಅವ್ರು ಎಷ್ಟು ದೂರ ಹೋಗ್ತಾ ನೋಡೋಣ ಅಂತ ನೋಡ್ತಾನೆ ಇದ್ರೆ ಇವರು ಹಿಂದೆ ತಿರುಗಿ ನೋಡಲೇ ಇಲ್ಲ ಹಿಂದೆ ತಿರುಗಿ ನೋಡಲಿಲ್ಲ. ಆಹಾ, ಇನ್ನೂ ಪರೀಕ್ಷೆ ಮಾಡಬಾರ್ದು ಈ ಮನುಷ್ಯನ, ನಾವು ಇನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ ಆ ಬ್ರಾಹ್ಮಣ ಯಪ್ಪ ಹೈ ಅಂತ ಜೋರಾಗಿ ಕೂಗಿದ್ರು. ಓಹೋ, ಏನೋ ಮತ್ತೆ ಅವರಿಗೆ ತೊಂದರೆ ಬಂದಿರಬೇಕು ಅಂತ ಅವರು ಕತ್ತಿ ತಗೊಂಡು ವಾಪಸ್ ಹೋದರು. ನೋಡಿದ್ರಲ್ಲಿ ಆ ಬ್ರಾಹ್ಮಣ ಇಲ್ಲ, ಹೆಂಡತಿ ಮಾತ್ರ ನಿಂತಿದ್ದಾರೆ. ಆವಾಗ ಅಂಥ ಗಗನದಲ್ಲಿ ಪರಮೇಶ್ವರನು ಪ್ರತ್ಯಕ್ಷನಾಗಿ ಇವರಿಗೆ ಹೇಳಿದ್ರು, ನೀವು ನನ್ನ ಪರಮ ಭಕ್ತರು ನೀವು, ಆದ್ದರಿಂದ ನನ್ನ ಪಾದವನ್ನು ಬಂಧಿಸಿರ್ತೀನಿ ಅಂತ ಹೇಳಿ ಅಷ್ಟು ಹೇಳಿದ ಮಾತ್ರವಲ್ಲದೆ ಅಲ್ಲಿ ಇವರು ಕೊಂದು ಹಾಕಿದ್ದಾರಲ್ಲ ಅವರನ್ನೂ ಎಲ್ಲರನ್ನೂ ಬದುಕಿಸಿದ್ರು ಮಾತ್ರವಲ್ಲ ಅವರಿಗೂ ಕೂಡ ಮೋಕ್ಷ ಪ್ರಾಪ್ತಿಯನ್ನು ಕರುಣಿಸಿದರು. ಇದು ಇಷ್ಟು ನಡೆದಿದ್ದು ಅಲ್ಲಿ ಸಂಗತಿ. ಇನ್ನು ಮುಂದೆ ನಾವು ಗಮನಿಸಬೇಕಾದ್ದು ವಿಷಯಗಳಿವೆ. ಏನು ಅಂತಂದರೆ, ಹೇಗೆ ಒಬ್ಬ ಮನುಷ್ಯ ಹೆಂಡತಿನ ಕೊಡೋಕ್ಕೆ ಸಾಧ್ಯ, ಹೀಗೆ ಮಾಡ್ತಾ ಇದ್ದಾರಲ್ಲ ಹೇಗೆ ಮನುಷ್ಯ ಕೊಡೋಕ್ಕೆ ಸಾಧ್ಯ ಅಂತ ಯೋಚಿಸಿದ ರೀತಿಯೇ ಬೇರೆ. ಅವರು ಯೋಚಿಸಿದ್ದು ಹೀಗೆ, ಯೋಚನೆ ಏನು ಅವರ ಮನಸ್ಸೆಲ್ಲ ಇದ್ದಿದ್ದು ಹೀಗೆ, ಪ್ರತಿಯೊಂದು ಸೃಷ್ಟಿಯು ಭಗವಂತನ ಸೃಷ್ಟಿ, ಎಲ್ಲವೂ ಭಗವಂತನದ್ದೇ, ಆದ್ದರಿಂದ ಭಗವಂತನಿಗೆ ಸೇರಿತ್ತು, ನನಗೆ ಸೇರಿದ್ದಲ್ಲ ಭಗವಂತನಿಗೆ ಸೇರಿತ್ತು, ಆದ್ದರಿಂದ ಭಗವಂತ ಕೇಳಿದಾಗ ಕೊಟ್ಟು ಬಿಟ್ಟೆ ಅಷ್ಟೇ, ಮುಗಿಯಿತು. ಭಗವಂತನ ಕೇಳಿದ ಭಗವಂತನ ಸೃಷ್ಟಿ ಅದೆಲ್ಲ ಭಗವಂತನಿಗೇ ಸೇರಿತ್ತು, ನಮ್ದಲ್ಲ, ಆದ್ದರಿಂದ ಭಗವಂತನಿಗೆ ಕೊಟ್ಟಾಯಿತು. ಇದು ಅವರ ಮೊದಲನೇ ಚಿಂತನೆ ಅಂತ ನಾವು ಅಂದ್ಕೊಳ್ಳೋಣ. ಎರಡನೆಯದು ಇನ್ನೂ ಒಂದು ದೊಡ್ಡ ತತ್ವ ಇದೆ. ಪರಮೇಶ್ವರನೇ ಎಲ್ಲ ಸೃಷ್ಟಿ ಮಾಡಿರುವಾಗ ನಾವೇನು ಅಂದ್ಕೊಳ್ತೀವಿ, ಸೂಪರ್ಫಿಷಿಯಲಿ ಹೌದು ಭಗವಂತ ಸೃಷ್ಟಿನೇ ಎಲ್ಲ ಹಾಗೆ ಅಂತ ಮೇಲೆ ಹೇಳ್ತೀವಿ. ಬೇರೆ ವಿಷಯಗಳು ಬಂದಾಗ ಒಪ್ಕೊಳಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಪ್ರತಿಯೊಂದು ಪದಾರ್ಥದ ಮೇಲೂ ಒಂದು ಆಸೆ, ವ್ಯಾಮೋಹ, ನನ್ನದು ಅನ್ನೋ ಭಾವನೆ ಇದ್ದೇ ಇರುತ್ತೆ. ಅದು ಇಲ್ಲದೇ ಇದ್ದರೆ ನಾವು ಬದುಕೋಕ್ಕಾಗಿದೆ, ನಾವಿರೋದೇ ಹಾಗೆ. ಈ ವಿಷಯ ಅವರಲ್ಲಿ ಇಲ್ಲ, ಏರ್ಪಹಾಯಿನಲ್ಲಿ ಇಲ್ಲ, ಅದಕ್ಕೆ ಅವರು ಡಿಫರೆಂಟು. ಅಂದರೆ ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು ಇದನ್ನು ಸಮರ್ಥಿಸಬಹುದು. ಒಬ್ಬ ಮನುಷ್ಯ ಕ್ಲೇ ಆರ್ಟಿಸ್ಟು, ಆತ ಆಕೃತಿಗಳನ್ನು ಮಾಡ್ತಾನೆ, ಒಂದು ಬೆಕ್ಕನ್ನು ಸೃಷ್ಟಿ ಮಾಡ್ತಾನೆ ಕ್ಲೇನಲ್ಲಿ, ಬಿಂಬ ಅಷ್ಟೇ. ಹಾಗೆ ಇನ್ನೊಂದು ನಾಯಿಯನ್ನು ಒಂದು ಬಿಂಬವನ್ನು ಸೃಷ್ಟಿ ಮಾಡ್ತಾರೆ, ಇನ್ನೊಂದು ಮರ ಮಾಡ್ತಾರೆ. ನಾವೇನು ನೋಡ್ತೀವಿ ಅಲ್ಲಿ, ಎರಡು ವಿಧವಾಗಿ ನೋಡಬಹುದು. ಅದು ನಾಯಿ, ಇದು ಬೆಕ್ಕು, ಇದು ಮರ ಅಂತ ಮೂರು ವಿಧವಾಗಿ ನೋಡ್ತೀವಿ. ಅದೂ ಅಲ್ಲದೆ ಬೇರೆ ಥರ ನೋಡೋದ, ಇದು ಮಣ್ಣು, ಅದು ಮಣ್ಣು, ಎರಡು ವಿಧವಾಗಿ ನೋಡೋದಕ್ಕಾಗತ್ತೆ. ಅಂದರೆ ಪರಮಾತ್ಮನೂ ಹೀಗೆ, ಅವನ ಸೃಷ್ಟಿಯಲ್ಲಿ ಎಲ್ಲವೂ ಬೇರೆ ಬೇರೆ ಥರ ಕಾಣುತ್ತೆ. ಬೇರೆ ಬೇರೆ ಥರ ಅಂದರೆ ಹೆಂಡತಿ, ಸ್ನೇಹಿತ, ಮಗು, ಮಗಳು ಎಲ್ಲ ಕಾಣುತ್ತೆ, ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಆದರೆ ಮೂಲ ವಸ್ತು ಯಾವುದು? ಪರಮಾತ್ಮ. ಇಲ್ಲಿ ಮೂಲ ವಸ್ತು ಯಾವುದು? ಮಣ್ಣು. ಆದರೆ ನಮ್ಗೆ ಕಾಣ್ತಾ ಇರೋದು ಯಾವ ಥರ ಕಾಣ್ತಾ ಇದೆ? ಬೆಕ್ಕು, ನಾಯಿ, ಮರ. ಇದೇ ಇಲ್ಲಿ ಅಡಗಿರುವ ದೊಡ್ಡ ತತ್ವ. ಈ ನಾಯಿನಾರು ಹೇಗೆ ನೋಡಿದ್ರು? ಮೂಲ ವಸ್ತುವನ್ನು ನೋಡಿದ್ರು. ಮೂಲ ವಸ್ತು ನೋಡಿ ಪರಮಾತ್ಮ ಸೃಷ್ಟಿ ಮಾಡಿದ್ದು ಯಾವ ವಿಧದಲ್ಲಿದ್ವೋ ಅದು ಪರಮಾತ್ಮನಿಗೆ ಅರ್ಪಣೆ. ಹಾಗೆ ತನ್ನ ಹೆಂಡತಿಯನ್ನು ಅವರು ಕೊಡಲಿಲ್ಲ, ಅವರು ಕೊಟ್ಟದ್ದೇನು? ಪರಮಾತ್ಮನ ಸೃಷ್ಟಿಯಾದ ಆಕೆಯನ್ನು ಆ ಪರಮಾತ್ಮನಿಗೆ ಸಮರ್ಪಿಸಿದರು. ಇದು ಅಲ್ಲಿ ಅಡಗಿರುವ ದೊಡ್ಡ ತತ್ವ. ಇದು ನಾವು ಅರ್ಥ ಮಾಡ್ಕೊಳ್ಳೋದು, ನಾವು ಸಾಮಾನ್ಯ ಮನುಷ್ಯರು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಆದರೆ ತತ್ವ ಮಾತ್ರ ಮಾತಾಡ್ತೀವಿ, ಎಲ್ಲ ಪರಮೇಶ್ವರ ಅಂತ, ಎಲ್ಲ ಪರಮೇಶ್ವರ ಅಂತ ಕೊಡೋಕ್ಕಾಗತ್ತಾ? ಆದರೆ ಕೊಟ್ಟವರು ಯಾರು? ಯಪ್ಪಾಯಿ. ಅದರಿಂದ ಮಹನೀಯರು. ಮತ್ತೆ ಇನ್ನೊಂದು ವಿಷಯ ಗಮನಿಸಬೇಕು, ಇವರ ಜೊತೆಯಲ್ಲಿ ಬಂದವರಿಗೆಲ್ಲ ಕುಂದವಲ್ಲ ಇವರು, ಅವರೆಲ್ಲ ಮತ್ತೆ ಪ್ರಾಣವನ್ನು ಮತ್ತೆ ಗಳಿಸಿಕೊಂಡರು. ಅಷ್ಟೇ ಅಲ್ಲದೆ ಮೋಕ್ಷ ಪ್ರಾಪ್ತಿ ಆಯಿತು ಅವ್ರಿಗೂ, ಎಲ್ರಿಗೂ ಮೋಕ್ಷ ಪ್ರಾಪ್ತಿ. ಅಂದರೆ ಸಜ್ಜನರು ಸಹ ಮಾಡಿದರೆ, ಇಂಥ ಮಹನೀಯರ ಸಹವಾಸ ಮಾಡಿದ್ರೆ, ನಾವು ಎಂಥವರಾದರೂ ಅವ್ರ ಜೊತೆಯಲ್ಲಿ ಇದ್ದುಬಿಟ್ವಿ ಅಂದರೆ ನಮಗೂ ಅದು ಸಿಕ್ಕತ್ತೆ. ಅವ್ರಿಗೇನು ಫಲ ಸಿಗತ್ತೆ? ನಮಗೂ ಸಿಕ್ಕಿಬಿಡುತ್ತೆ. ಇದೊಂದು ದೊಡ್ಡ ವಿಷಯ. ಮಹನೀಯರ ಸಹವಾಸ ನಾವು ಮಾಡಬೇಕು. ನಾವು ಸಾಧಾರಣ ಮನುಷ್ಯರಾಗಿದ್ದರೂ ಕೂಡ ಮಹನೀಯರ ಜೊತೆಯಲ್ಲಿ ಇದ್ದರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು. ಈ ಬಿಕಮ್ಸ್ ದಿ ಲೀಡರ್, ವಿ ವಿಲ್ ಬಿಕಮ್ ದಿ ಫಾಲೋಯರ್ಸ್. ಹೀಗೆ ನಮ್ಮ ಇಯರ್ ಪಹೈ ನಾಯನಾರ್ ಕಥೆ ಇದನ್ನು ಎಷ್ಟು ತತ್ವ ಅಡಗಿದೆ ನೋಡೋದಕ್ಕೆ, ಪ್ರಾಪಂಚಿಕವಾಗಿ ನೋಡೋದಾದರೆ ಏನೋ ಸರಿಯಿಲ್ಲ ಅನ್ನೋ ಥರ ಕಾಣಬಹುದು ಈ ಕಥೆ. ಆದರೆ ಇದರಲ್ಲಿ ಪರಮಾತ್ಮನ ಸೃಷ್ಟಿಯೇ ಎಲ್ಲ, ಯಾವುದೂ ನಮ್ಮದಲ್ಲ. ಆದ್ದರಿಂದ ಪರಮಾತ್ಮನ ಸೃಷ್ಟಿ ಪರಮಾತ್ಮ ತಗೊಳ್ತಾನೆ. ಇಷ್ಟು ಉನ್ನತವಾದ ತತ್ವವನ್ನು ಅವರು ಶರೀರದಲ್ಲಿ ಅರಗಿಸ್ಕೊಂಡಿದ್ದರು. ನಮ್ಮ ಹಾಗೆ ಮೇಲೆ ಮೇಲೆ ಎಸ್ ಎಸ್ ಎಸ್ ಹೌದು ಎಲ್ಲ ಪರಮಾತ್ಮ ಸೃಷ್ಟಿ, ಕೊಡುವಾಗ ಮಾತ್ರ ಆಗಲ್ಲ. ಯಾವ್ದಾದ್ರು ಕೊಟ್ಟ ಹೇಗೆ ಕೊಡೋಕ್ಕಾಗುತ್ತೆ ನಂದದು? ಇಂತಹ ಮಹನೀಯರಿಗೆ ನಾನು ನಮಸ್ಕರಿಸ್ತೇನೆ, ತಾವುಗಳೆಲ್ಲರೂ ನಮಸ್ಕರಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಇಂತಹ ಉತ್ತಮವಾದವರ ಚರಿತ್ರೆಗಳನ್ನು ಕೇಳುವುದು ಕೂಡ ನಮ್ಮ ಪುಣ್ಯ. ಮುಂದಿನ ವಿಡಿಯೋದಲ್ಲಿ ನಮಗೆ ಮತ್ತೊಬ್ಬ ಮಹನೀಯರ ವಿಷಯವನ್ನು, ನಾಯನಾರ ವಿಷಯವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಸರ್ವರಿಗೂ ನಮಸ್ಕಾರ.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
4: ಡಿಯರ್ ಲಿಸನರ್ಸ್ ಆಫ್ shivam.org, the following is Shukla Yajurvedam Karmashaka Adhyayam 27.
5: Atha Saptavimshodhyayah. Om Shadan Dadbhiravakan Dantamulair Mrudam Varsvai Istigan Daggishtra Abhyagye ಸರಸ್ವತ್ಯಾ ಅಗ್ರಜಿಹ್ವನ್ ಜಿಹ್ವಾಯಾ ಉತ್ಸಾದಂ ಅವಕ್ರಂದೇನ ತಾಲುವಾಜಗ್ನಿ ಹನುಭ್ಯಾಮಪ ಆಸ್ಯೇನ ವೃಷಾಣಮಾಂಡಾಭ್ಯಾಂ ಆದಿತ್ಯಾನ್ ಸ್ಮಶ್ರುಭಿಃ

ವಾಯ ಹವಿಷಾವಿಧೇಮ ಯಃ ಪ್ರಾಣತೋ ನೀಮಿಷತೋ ಮಾಹಿತ್ವೈಕ ಇದ್ರಾಜ ಜಗಾತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾವಿಧೇಮ ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಜ್ಞೇ ರಸಯಾ ಸಹಾಹುಃ ಯಸ್ಯೇಮಾಃ ಪ್ರದಿಶೋ ಯಸ್ಯ ಬಾಹು ಕಸ್ಮೈ.

ಸಮಪದತ್ಯಲೋಕಸ್ಯ ಸಮಶ್ಚೈರ ಚಕ್ರಂ ವಿಭಿಂದಿಂದೇ ತಭ್ರಾದ್ರವ್ಯವಾನ್ ಚಕ್ರಂ ವಯೇ.

ಪರಿವಾರಸ್ತವೈವೈತತ್ ಹರ್ಯಾದಿ ಸಕಲಂ ಜಗತ್ ಯುವರಾಜೋ ಹರಿಸ್ತೇಜ ಬ್ರಹ್ಮಾಹಂ ತೇ ಪುರೋಹಿತಃ ರಾಜಕಾರ್ಯಕರಶ್ಚಕ್ರಃ ತ್ವದಾಜ್ಞಾ ಪರಿಪಾಲಕಃ ಇತ್ಯಾದಿಭಿರ್ವಚೋಭಿಃ ತಸ್ಯ ದೇವತಾ ಸಾರ್ವಭೌಮತ್ವಂ ಜ್ಞಾಪಯನ್ ತ್ರಿಪುರಾನ್ ಹಂತುಂ ಸಪ್ರಶ್ರಯಂ ಪ್ರಾರ್ಥಯಾನ್ ಚಕ್ರೆ ದೇವರಾಜೋಚಿತಂ ದಿವ್ಯರಥಂ ಸಾರಥಿಂ ಧನುರ್ಬಾಣಾದಿಕಂ ಚ ದದುಃ. ಸಪ್ತಮೇಧ್ಯಾಯೇ ಏವಂ ಕಥಾ. ಮಹದಾರಾಧನಂ ಕುರ್ವತಾಂ ಪುಂಸಾಂ ಸ್ಥಿರತರಾಂ ಧಿಷಣಾಂ ವಿಜ್ಞಾಯೈವ ಭಗವಾನ್ ಪ್ರಸೀದೇತ್ ಇತ್ಯುಕ್ತ್ವಾ ವಿಷ್ಣುಃ ಪ್ರಣವಪೂರ್ವಕಂ ಪಂಚಾಕ್ಷರಂ ಕೋಟ್ಯೇಕಂ ಜಪ್ತುಮಾದಿದೇಶ. ತಜ್ಜಪಸಂತುಷ್ಟಂ ಭಗವಂತಂ ಪುನರಪಿ ತುಷ್ಟುವುಸ್ತೆ ದೇವಾಃ. ಅಸ್ಮಿನ್ನಧ್ಯಾಯೇ ದೇವೈಃ ಕೃತಾ ಶಿವಸ್ತುತಿರಪ್ಯವಧೇಯ. ಅಷ್ಟಮೇಧ್ಯಾಯೇ ಭಗವತಃ ರಥನಿರ್ಮಾಣ ಪ್ರಕಾರಃ ಏವಮುಕ್ತಃ. ಅಥ ದೇವಸ್ಯ ರುದ್ರಸ್ಯ ನಿರ್ಮಿತೋ ವಿಶ್ವಕರ್ಮಣ ಸರ್ವಲೋಕಮಯೋ ದಿವ್ಯಃ ರಥೋಯತ್ನೇನ ಸಾದರಂ ಸರ್ವಭೂತಮಯಶ್ಚೈವ ಸೌವರ್ಣ ಸರ್ವಸಮ್ಮತಃ ರಥಾಂಗಂ ದಕ್ಷಿಣಂ ಸೂರ್ಯಃ ತದ್ವಾಮಂ ಸೋಮ ಏವ ಚ ದಕ್ಷಿಣಂ ದ್ವಾದಶಾರಮಿಹಿ ಷೋಡಶಾರಂ ತಥೋತ್ತಮಂ ಅರೇಷು ತೇಷು ವಿಪ್ರೇಂದ್ರ ಆದಿತ್ಯಾ ದ್ವಾದಶೈವತು ಶಶಿನ ಷೋಡಶಾರಾಸ್ತು ಕಲಾ ವಾಮಸ್ಯ ಸುವ್ರತ ರುಕ್ಷಾಣಿತು ತಥಾತಸ್ಯ ವಾಮಸ್ಯೈವ ವಿಭೂಷಣಂ ಋತವೋ ನೇಮಯ ಷಟ್ಚ ತಯೋರ್ವೈ ವಿಪ್ರಪುಂಗವ ಪುಷ್ಕರಂ ಚಾಂತರಿಕ್ಷಂ ವೈ ರಥನೀಡಶ್ಚ ಮಂದರಃ ಅಸ್ತಾದ್ರಿ ಹೃದಯಾದ್ರಿಸ್ತು ತಾವುಭೌ ಕೂಬರೌ ಸ್ಮೃತ ಅಧಿಷ್ಠಾನಂ ಮಹಾಮೇರುಃ ಆಶ್ರಯಃ ಕೇಶರಾಚಲಾಃ ವೇಗಃ ಸಂವತ್ಸರಾಸ್ತಸ್ಯ ಅಯನೆ ಚಕ್ರಸಂಗಮೌ ಮುಹೂರ್ತಾ ಬಂಧುರಾಸ್ತಸ್ಯ ಶಮ್ಯಾಶ್ಚೈವ ಕಲಾಸ್ಮೃತಾಃ ತಸ್ಯ ಕಾಷ್ಠಾ ಸ್ಮೃತಾ ಘೋಣಾಃ ಚಾಕ್ಷದಂಡಾಃ ಕ್ಷಣಾಶ್ಚ ವೈ ನಿಮೇಷಾಶ್ಚಾನುಕರ್ಷಶ್ಚ ಈಶಾಶ್ಚಾನುಲವಾಸ್ಮೃತಾಃ ದ್ಯೌರುವರೂಥಂ ರಥಸ್ಯಾಸ್ಯ ಸ್ವರ್ಗಮೋಕ್ಷಾವುಭೌ ಧ್ವಜೌ ಯುಗಾಂತಕೋಟಿತೌ ತಸ್ಯ ಭ್ರಮಕಾಮದುಘೌ ಸ್ಮೃತೌ ಈಶಾದಂಡಸ್ತಥಾವ್ಯಕ್ತಂ ವೃದ್ಧಿಸ್ತಸ್ಯೈವ ನಡ್ಬಲಃ ಕೋಣಾಸ್ತಸ್ಯಾಪ್ಯಹಂಕಾರಃ ಭೂತಾನಿ ಚ ಬಲಂ ಸ್ಮೃತಂ ಇಂದ್ರಿಯಾಣಿ ಚ ತಸ್ಯೈವ ಭೂಷಣಾನಿ ಸಮಂತತಃ ಶ್ರದ್ಧಾ ಚ ಗತಿರಸ್ಯೈವ ರಥಸ್ಯ ಮುನಿಸತ್ತಮ ತದಾನೀಂ ಭೂಷಣಾನ್ಯೇವ ಷಡಂಗಾನ್ಯುಪಭೂಷಣಂ ಪುರಾಣ ನ್ಯಾಯಮೀಮಾಂಸಾ ಧರ್ಮಶಾಸ್ತ್ರಾಣಿ ಸುವ್ರತಾಃ ಬಲಾಶಯಾ ವರಾಶ್ಚೈವ ಸರ್ವಲಕ್ಷಣ ಸಂಯುತಃ ಮಂತ್ರಾಘಂಟಾ ಸ್ಮೃತಾಸ್ತೇಷಾಂ ವರ್ಣಪಾದಾಸ್ತದಾಶ್ರಮಾಃ ಅಥೋ ಬಂಧೋ ಹ್ಯನಂತಸ್ತು ಸಹಸ್ರಫಣಭೂಷಿತಃ ದಿಶಃ ಪಾದಾ ರಥಸ್ಯಾಸ್ಯ ತಥಾಚೋಪದಿಶಶ್ಚ ಪುಷ್ಕರಾದ್ಯಾಃ ಪತಾಕಾಶ್ಚ ಸೌವರ್ಣಾ ರತನಭೂಷಿತಃ ಸಮುದ್ರಾಸ್ತಸ್ಯ ಚತ್ವಾರಃ ರಥಕಂಬಲಿನ ಸ್ಮೃತಾಃ ಗಂಗಾದ್ಯಾ ಸರಿತಶ್ರೇಷ್ಠಾಃ ಸರ್ವಾಭರಣಭೂಷಿತಃ ಚಾಮರಾಸಕ್ತಹಸ್ತಾಗ್ರಾಃ ಸರ್ವಾ ಸ್ತ್ರೀರೂಪಶೋಭಿತಾಃ ತತ್ರ ತತ್ರ ಕೃತಸ್ಥಾನಾಃ ಶೋಭಯಾನ್ ಚಕ್ರಿರೇ ರಥಂ ಆವಹಾದ್ಯಾಸ್ತಥಾ ಸಪ್ತ ಸೋಪಾನಂ ಹೈಮಮುತ್ತಮಂ ಲೋಕಾಲೋಕಾಚಲಸ್ತಸ್ಯೋಪಸೋಪಾನಃ ಸಮಂತತಃ ವಿಷಯಶ್ಚ ತಥಾ ಬಾಹ್ಯಃ ಮಾನಸಾದಿಸ್ತು ಶೋಭನಃ ಪಾಶಾಃ ಸಮಂತತಸ್ತಸ್ಯ ಸರ್ವೇ ವರ್ಷಾಚಲಾ ಸ್ಮೃತಾಃ ತಲಾಸ್ತಸ್ಯ ರಥಸ್ಯಾಥ ಸರ್ವೇ ತಲನಿವಾಸಿನಃ ಸಾರಥಿರ್ ಭಗವಾನ್ ಬ್ರಹ್ಮ ದೇವಾ ರಶ್ಮಿಧರಾ ಸ್ಮೃತಾಃ ಪ್ರತೋದೋ ಬ್ರಹ್ಮಣಸ್ತಸ್ಯ ಪ್ರಣವೋ ಬ್ರಹ್ಮದೈವತಂ ಅಕಾರಶ್ಚ ಮಹಚ್ಛತ್ರಂ ಮಂದರಃ ಪಾರ್ಶ್ವದಂಡಭಾಕ್ ಶೈಲೇಂದ್ರಃ ಕಾರ್ಮುಕಂ ತಸ್ಯ ಜ್ಯಾಭುಜಂಗಾಧಿಪಸ್ವಯಂ ಘಂಟಾ ಸರಸ್ವತೀ ದೇವಿ ಧನುಷಶ್ರುತಿರೂಪಿಣಿ ಇತಿ. ರಥಸ್ಯ ಗಮನಕರ್ಮ ಪ್ರವರ್ತಕಾಃ ಚತ್ವಾರಃ ಅಶ್ವಾಃ ವರ್ಣಿತಾಃ ಹಯಾಸ್ತಸ್ಯ ತಥಾ ಪ್ರೋಕ್ತಾಃ ಚತ್ವಾರೋ ನಿಗಮಾಮುನೆ ಇತಿ. ಈದೃಗ್ವಿಧಂ ಮಹಾದಿವ್ಯಂ ನಾನಾಶ್ಚರ್ಯಮಯಂ ರಥಂ ಸನ್ನಹ್ಯ ನಿಗಮಾನಶ್ವಾನ್ ತಂ ಬ್ರಹ್ಮ ಪ್ರಾರ್ಪಯಚ್ಛಿವಂ ಇತಿ ಚ. ಭಗವಾನ್ ವಿಷ್ಣುಃ ಇಷುರ್ಬಭೂವೇತ್ಯಾಃ ಇಷುರ್ವಿಷ್ಣುರ್ಮಹಾತೇಜಾಃ ಇತಿ ದದಾಹ ತ್ರಿಪುರಸ್ಥಾನ್ಸ್ತಾನ್ ದೈತ್ಯಾಂಸ್ತ್ರೀನ್ ವಿಮಲಾಪಹಃ.